ಮಮದಾಯೇ ಗಾಳಿ ಚಿಮಸುದೆ, ಮಮದಾಯೇ ಗಾಳಿ ಚಿಮಸುದೆ. ತರಂಗ ಮೊಕ್ಕೆಯಂ ಕಳಂಜು ನಾವಿನ್ಮೇಲ್ ಬಿಳಂಗುವ ಜ್ಞಾನ.